0: ಗನ್ನ ಗಿನ್ನ ಧದತಿದ
1: ತಕಟ ತಕಟ ಗನ್ನ ಗನ್ನ ಗದಗನದ
0: ತರಕಟ ತರಕಟ ಗದಾದ್ರ ಗನ್ನ ತಡದತಿದ
1: ತರಕಟ ತರಕಟ ಗದಾದಿ ತಕ ಗನ್ನತಿದ
0: ತಕನ ಗನ್ನ ಗದನ ತಕನ ಧದತಿದ
1: ತಕನ ಧನತಿದ ಧನತಿದ ಧನತಿದ
0: ತಕನ ಧನತಿದ